0: ಅದನ್ನೇ
1: ಮೊನ್ನ ಸಂಜೆ ಸ್ವಲ್ಪ ಮಾತ್ರ ಕಂಪ್ಯೂಟರ್ನಲ್ಲಿ ಶುದ್ಧವಾಗಿ ಗೊತ್ತಾರೆ ಮಾತ್ರ ಶುದ್ಧ ಪಾನಿ ಪಸಾನು ಪತ್ರ ಭರೆಯ ನಿಶ್ಚಯ ಅನ್ನಮಾತ್ರ
0: ಅಲ್ಲಿ ಸ್ವಲ್ಪ ಘರಗಳಿಗೆ ಸಾಕಿ ರಾಜ್ಯ ಸಚೇತನೆ ಭರೆಯ ನಿಶ್ಚಯ ಭನ್ನಭಯ
1: ನೀ निस्के वरिपरि गुणहरू पुग्ने र काम कमैया नतिना होला बिस्तारो सर्व हुन सक्ने भए पनि नकारे पनि भन्नुभएको थियो
2: सफलता अपनाउने गरौँ रेडियो प्रभाव एफएम द्वारा जनहितमा जारी सन्देश।